ರಸಿಕಮಣಿಹು ನಿಶ್ಚಯ ಚ ಮಹಾಮಯರು ಬಹುತ ಜನಾಂಸಿ ಆಧಾರು ಅಖಂಡ ಸ್ಥಿತಿ ಚ ನಿರ್ಧಾರು ಶ್ರೀಮಂತ ಯೋಗಿ ಅಸ ಸಮರ್ಥ ರಾಮದಾಸಾನಿ ಛತ್ರಪತಿ ಶಿವಾಜಿ ಮಹಾರಾಜಾಂಚ ವರ್ಣನ ಕೇಳಿ ಹೋತಿ ಆಣಿ ಮಹಾರಾಜಾಂ ಆದರಾಂಜಲಿ ವಾಹೂನ್ ಆಜ ಯಾ ಕಾರ್ಯಕ್ರಮಾಚಿ ಸಂಗತ ಆಮಿ ಕರಣಾರ ಆಹೋತ್. ಐಕೂಯಾ ಶಿವರಾಯಾಂಚಿ ಆರತಿ ಆಣಿ ಯಾಚ ಗೀತಾನಿ ಕಾರ್ಯಕ್ರಮ ಸಂಪಣಾರ ಆಹೆ ಆಮಚಿ ಪುಢಚಿ ಭೇಟ ಹೋಯಿಪರ್ಯಂತ ಮನಾಪಾಸೂನ್ ಧನ್ಯವಾದ ಶುಭರಾತ್ರಿ ಆಣಿ ನಮಸ್ಕಾರ.